0: ಆಕಾಶವಾಣಿ ಹೈದರಾಬಾದ್ ಕೇಂದ್ರ. ಮಧ್ಯಮ ತರಂಗ 406.5 ಮೀಟರ್ಗಳು 738 ಕಿಲೋಹರ್ಟ್ಸ್ಗಳಲ್ಲಿ ಹಾಗೂ ನಿಮ್ಮ ಮೊಬೈಲ್ನ ನ್ಯೂಸ್ ಆನ್ ಎಐಆರ್ ಈ ಆಪ್ನಲ್ಲಿ ಕೇಳುವಿರಿ ಕನ್ನಡ ಕಸ್ತೂರಿ. ಮಂಗಳವಾರದ ಸುಮಧುರ ಕನ್ನಡ ಕಸ್ತೂರಿ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಪರಿಮಳ ಜೋಶಿಯ ಪ್ರೀತಿಯ ನಮಸ್ಕಾರಗಳು. ಬನ್ನಿ ಇಂದಿನ ನಮ್ಮ ಕನ್ನಡ ಕಸ್ತೂರಿಯಲ್ಲಿ ಕೇಳೋಣ ಚರ್ಚೆ ಮತ್ತು ಗೀತೆಗಳು. ಬನ್ನಿ ಈಗ ಕೇಳೋಣ ಚರ್ಚೆ. ಯೂತ್ ಸ್ಕಿಲ್ಸ್ ಡೇ ಅಂಗವಾಗಿ ಯುವಕರು ಮತ್ತು ಕೌಶಲ್ಯ ಈ ವಿಷಯದ ಕುರಿತು ಇಂದಿನ ನಮ್ಮ ಕನ್ನಡ ಕಸ್ತೂರಿ ಕಾರ್ಯಕ್ರಮದಲ್ಲಿ ಕೇಳೋಣ ಚರ್ಚೆ. ಚರ್ಚೆಯಲ್ಲಿ ಭಾಗವಹಿಸುವವರು ರತ್ನ ಅರ್ಚಕ್ ಹಾಗೂ ಶ್ರೀನಿಧಿ. ನಮಸ್ಕಾರ ಶ್ರೋತೃ ಮಿತ್ರರಿಗೆ. ಭಾರತ ವಿಶ್ವದ ಅತಿ ದೊಡ್ಡ ಯುವಸಂಖ್ಯೆಯನ್ನು ಹೊಂದಿರುವಂತಹ ದೇಶ. ಈ ಯುವಶಕ್ತಿಯನ್ನ ಕೌಶಲ್ಯಯುತವಾಗಿ ರೂಪಿಸಬೇಕಾದ್ರೆ ಆತ್ಮ ನಿರ್ಭರ ಭಾರತ ನಿರ್ಮಾಣದ ಕನಸು ಮತ್ತಷ್ಟು ಸಾಕಾರವಾಗುತ್ತದೆ. ಇದೇ ನಿಟ್ಟಿನಲ್ಲಿ ಭಾರತ ಸರ್ಕಾರದ ಸ್ಕಿಲ್ ಇಂಡಿಯಾ ಸೇರಿದಂತೆ ವಿವಿಧ ಕೌಶಲ್ಯಾಭಿವೃದ್ಧಿ ಯೋಜನೆಗಳು ಯುವಕರಿಗೆ ಹೊಸ ಅವಕಾಶದ ಬಾಗಿಲುಗಳನ್ನು ತೆಗೆದು ಕರೆಯುತ್ತಿವೆ. ಪ್ರತಿ ವರ್ಷ ನಾವು ಜುಲೈ 15ರಂದು ವಿಶ್ವ ಯುವ ಕೌಶಲ್ಯ ದಿನವನ್ನು ಆಚರಿಸಿಕೊಳ್ತೇವೆ. ಯುವ ಜನತೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಬೆಳೆಸುವುದು, ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು ಹಾಗೂ ಸ್ವಾವಲಂಬಿ ಬದುಕಿಗೆ ಸಜ್ಜುಗೊಳಿಸುವುದು ಇದು ಈ ದಿನದ ಮುಖ್ಯ ಉದ್ದೇಶ. ಕೌಶಲ್ಯವು ಕೇವಲ ಉದ್ಯೋಗವನ್ನು ಪಡೆಯಲು ಮಾತ್ರ ಅಲ್ಲ, ಉದ್ಯೋಗವನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿರಬೇಕು ಎಂದು ಸಾರುತ್ತದೆ. ಇಂದಿನ ವಿಶೇಷ ಈ ಕಾರ್ಯಕ್ರಮದಲ್ಲಿ ವಿಶ್ವ ಯುವ ಕೌಶಲ್ಯ ದಿನದ ಮಹತ್ವ, ಯುವಕರಿಗೆ ಲಭ್ಯ ಇರುವ ಅವಕಾಶಗಳು, ಭವಿಷ್ಯದಲ್ಲಿ ಉದ್ಯೋಗ ಕ್ಷೇತ್ರಗಳಲ್ಲಿ ಅಗತ್ಯತೆಯ ಕುರಿತು ಮಾತನಾಡಲು ನಮ್ಮ ಜೊತೆಗಿದ್ದಾರೆ ಶ್ರೀನಿಧಿಯವರು ಹಾಗೂ ರತ್ನ ಅವರು. ಇವರಿಬ್ಬರು ಯುವ ಜನಾಂಗಕ್ಕೆ ಪ್ರತಿನಿಧಿಗಳಾಗಿ ವಿಶ್ವ ಯುವ ಕೌಶಲ್ಯದ ದಿನದ ಬಗ್ಗೆ ಮಾತನಾಡ್ತಾರೆ. ಆಕಾಶವಾಣಿಯ ಸ್ಟುಡಿಯೋಸ್ಗೆ ನಿಮ್ಮಿಬ್ಬರಿಗೂ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
2: ನಮಸ್ಕಾರ
0: ಶ್ರೀನಿಧಿ ಅವರೇ. ವಿಶ್ವ ಯುವ ಕೌಶಲ್ಯ ದಿನದ ಅಂಗವಾಗಿ ಕೌಶಲ್ಯ ದಿನವನ್ನ ಯಾಕೆ ಆಚರಿಸಿಕೊಳ್ತೀವಿ? ಕೌಶಲ್ಯ ದಿನ ಅಂದ್ರೆ ಏನು?
1: ಕೌಶಲ್ಯ ದಿನ ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ಜನಕ್ಕೆ ಅವಗಾಹನ ನೀಡಕ್ಕೆ. ತರ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆ, ಆದ್ರಿಂದ ನಮಗೆ ಏನು ಉಪಯೋಗ ಇದೆ, ಯಾವ ರೀತಿ ಜಾಬ್ಸ್ ಪಡಿಬಹುದು, ಯಾವ ತರ ಸ್ಕಿಲ್ಸ್ ಇದ್ರೆ ಯಾವ ರೀತಿ ನಾವು ಉತ್ತೀರ್ಣತೆ ಹೊಂದಬಹುದು ಅಂತ ಅವಗಾಹನ ನೀಡೋದೇ ಈ ಕೌಶಲ್ಯ ದಿನ ಆಚರಣೆ ಮಾಡ್ತೀವಿ ನಾವು.
0: ನೀವೇನಂತೀರಿ ರತ್ನ ಅವರೇ?
3: ಮೇಡಮ್, ವಿಶ್ವದ ಯುವ ಜನತೆಯಲ್ಲಿ ಕೌಶಲ್ಯಾಭಿವೃದ್ಧಿಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಈ ದಿನವನ್ನ ನಾವು ಆಚರಣೆ ಮಾಡ್ತೀವಿ ಅಂತ. ಅಂದ್ರೆ ನಮಗೆ ಎಲ್ಲೂ ಉದ್ಯೋಗ ಸಿಗ್ಲಿಲ್ಲ ಅಂದ್ರೆ ಸ್ವಯಂ ನಾವು ಹೇಗೆ ಉದ್ಯೋಗವನ್ನ ಸೃಷ್ಟಿ ಮಾಡಬಹುದು ಹಾಗೂ ನಮ್ಮ ಜೊತೆ ಇರುವಂತಹ ಒಂದು 10-15 ಜನಕ್ಕೆ ನಾವು ಹೇಗೆ ಉದ್ಯೋಗವನ್ನು ಅವರಿಗೂ ಕೊಡಬಹುದು ಅನ್ನೋ ಕಾರಣಕ್ಕೆ ನಾವು ಈ ಯೂತ್ ಸ್ಕಿಲ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ಬಹುದು. ಈ ದಿನವನ್ನು ಯುವ ಜನರಿಗೆ ಇಂದಿನ ಕಾಲಕ್ಕೆ ಅಗತ್ಯವಾದ ಯಾವ್ಯಾವ ಸ್ಕಿಲ್ ಗಳಿದ್ದಾವೆ ಅದು ಅವರಿಗೆ ತಿಳುವಳಿಕೆ ಬರಲಿ, ಅದ್ರ ಬಗ್ಗೆ ಗೊತ್ತಾಗ್ಲಿ, ಅದನ್ನ ಅವರು ಕಲೀಲಿ, ಅವರು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅನ್ನೋ ಕಾರಣಕ್ಕೆ ನಾವು ಈ ಕೌಶಲ್ಯ ದಿನವನ್ನ ಆಚರಣೆ ಮಾಡ್ತೀವಿ ಮೇಡಮ್.
0: ಅಂದ್ರೆ ಹಿಂದೆ ಕೂಡ ಕೌಶಲ್ಯ ಇತ್ತು, ಆದ್ರೆ ಈಗ ಈ ಕೌಶಲ್ಯವನ್ನ ಎತ್ತಿಡುವ ಕಾರಣ ಏನು ಅಂದ್ರೆ ಯುವ ಜನರಲ್ಲಿ ಆ ಸ್ಫೂರ್ತಿಯನ್ನ

0: ತುಂಬಿ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ಲಿ, ಹೊಟ್ಟೆಪಾಡಿಗಾಗಿ ಪರದಾಟ ಕಡಿಮೆ ಆಗ್ಲಿ ಅನ್ನೋದೇ ಒಂದು ಮುಖ್ಯ. ಈಗಿನ ಯುವ ಜನತೆಗೆ ಕೌಶಲ್ಯ ಎಷ್ಟು ಮುಖ್ಯ ಅಂತೀರಿ ಸರ್?
1: ತುಂಬಾನೇ ಮುಖ್ಯ ಇದೆ. ಯಾಕೆ ಅಂದ್ರೆ ನೀವು ನೋಡ್ತಾ ಇರ್ತೀರಿ ಕಾಲೇಜ್ ಆದ್ಮೇಲೆ ಎಷ್ಟು ಜನ ಪಾಸ್ ಔಟ್ ಆಗಿ ಬರ್ತಾ ಇದ್ದಾರೆ. ಎಲ್ಲರಿಗೂ ಉದ್ಯೋಗ ಕೊಡಕ್ಕೆ ಆಗಲ್ಲ, ಸರ್ಕಾರ ಉದ್ಯೋಗನೂ ಆಗಲ್ಲ, ಐಟಿ ಉದ್ಯೋಗನೂ ಆಗಲ್ಲ. ಸೊ ತಮ್ಮದೇ ಆದಂತ ಒಂದು ಕೌಶಲ್ಯ ಇದ್ರೆ ಅದರಲ್ಲೇ ಅವರು ಉದ್ಯೋಗ ಪಡಿಬಹುದು. ಫಾರ್ ಎಕ್ಸಾಂಪಲ್, ಅವ್ರಿಗೆ ಸಿಂಗಿಂಗ್ ಕಡೆ ಇದೆ ಕೌಶಲ್ಯ, ಸೊ ಸಿಂಗಿಂಗ್ ಕಡೆ ಅಭ್ಯಾಸ ಮಾಡಿ ಓದೇ ಆದಂತ ಒಂದು ಮ್ಯೂಸಿಕ್ ಸ್ಟುಡಿಯೋ ಇಟ್ಟು ಒಂದು 10 ಮಕ್ಕಳಿಗೆ ಮ್ಯೂಸಿಕ್ ಹೇಳ್ಕೊಟ್ರೆ ಅದೇ ಒಂದು ಉದ್ಯೋಗ ಪಡೆದಂಗೆ. ಸೊ ಕೌಶಲ್ಯ ತುಂಬಾನೇ ಮುಖ್ಯ ಇದೆ.
0: ಹಿಂದಿನ ಕಾಲ ಒಂದಿತ್ತು ಹಾಡುಗಾರಿಕೆ ಹಾಡು ಹಾಡ್ತಾ ಕೂತ್ರೆ ಏನ್ ಸಿಗ್ತದೆ, ಈಗ ಅದೊಂದು ಕೌಶಲ್ಯ ಅಂತಿದ್ದಾರೆ. ನೀವೇನಂತೀರಿ ರತ್ನ ಅವರೇ?
2: ಹೌದು ಮೇಡಮ್, ಈಗ ನೃತ್ಯ ಮಾಡೋದು, ನಾವು ಚೆನ್ನಾಗಿ ಇನ್ನೊಬ್ಬರ ಜೋಡಿ ಮಾತಾಡೋದು, ಕಮ್ಯುನಿಕೇಶನ್ ಸ್ಕಿಲ್, ಅದೆಲ್ಲ ಒಂದು ಸಣ್ಣ ಪುಟ್ಟ. ಈಗ ನಾನು ಏನೋ ಒಂದು ನನಗೆ ಪದವಿ ಮಾಡಿದ್ದೀನಿ, ನಾನು ನನಗೆ ಉದ್ಯೋಗ ಇಲ್ಲ ಅಂತ ಯಾರು ಮನೆಯಲ್ಲಿ ಖಾಲಿ ಕೂತಿಲ್ಲ. ಯಾರು ಏನಾದ್ರೂ ಒಂದು ತಮ್ಮ ಕೌಶಲ್ಯವನ್ನ ಆರಂಭ ಮಾಡಿಬಿಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್, ಸಣ್ಣ ಸಣ್ಣ ಹುಡುಗರು ಡಿಗ್ರಿ ಮಾಡಿದ್ಕೊಳ್ಳಿ ಒಂದು ಬ್ರೇಸ್ಲೆಟ್ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದಾರೆ, ಅದರಿಂದ ಅವರು ಉದ್ಯೋಗವನ್ನ ಪಡಿತಾ ಇದ್ದಾರೆ. ಈಗ ಮೆಹಂದಿ ಹಾಕ್ತಾರೆ, ಅದು ಒಂದು ಕೌಶಲ್ಯ, ಅದರಿಂದ ಅವರು ಹಣವನ್ನ ಗಳಿಸ್ತಾ ಇದ್ದಾರೆ. ಆಮೇಲೆ ಈಗ ಒಂದು ಸಣ್ಣ ಸಣ್ಣ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿರ್ತಾರೆ. ಹೆಣ್ಮಕ್ಳು ಹೊರಗೆ ಹೋಗಿನೇ ನಾವು ಹಣ ಗಳಿಸಬಹುದು ಅನ್ನೋದು ತಪ್ಪು. ಮನೆಯಲ್ಲಿ ಇದ್ದುಕೊಂಡು ನಾವು ಎಷ್ಟು ಕೌಶಲ್ಯವನ್ನ ಉಪಯೋಗಿಸಿ ನಾವು ಹಣವನ್ನ ಗಳಿಸಬಹುದು ಅಂತ ಮೇಡಮ್. ಆಮೇಲೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಎಷ್ಟೇ ನಮ್ ಕೌಶಲ್ಯ ಇದೆ ಅಂದ್ರೂ ಕಡಿಮೆನೆ, ನಮ್ಕಿಂತ ಕೌಶಲ್ಯಯುತವಾದವರು ಬಹಳ ಜನ ಇರ್ತಾರೆ. ಹಾಗಾಗಿ ನಾವು ನಮ್ಮ ಕೌಶಲ್ಯವನ್ನ ಅಭಿವೃದ್ಧಿ ಪಡಿಸ್ಕೊಂತ ಹಣವನ್ನು ಗಳಿಸಬಹುದು, ನಮ್ಮ ಕೌಶಲ್ಯವನ್ನು ಅಭಿವೃದ್ಧಿ ಮಾಡಬಹುದು.
0: ಸಮಯಕ್ಕೆ ಸರಿಯಾದ ಕೌಶಲ್ಯವನ್ನ ಉಪಯೋಗ ಮಾಡಿಕೊಳ್ಳೋದ್ರಿಂದ ಒಂದು ಸಮಾಜ ಅಭಿವೃದ್ಧಿ ಜೊತೆ ಜೊತೆಗೆ ನಮ್ಮ ವೈಯಕ್ತಿಕ ಅಭಿವೃದ್ಧಿ ಕೂಡ ಆಗುತ್ತೆ ಸರ್. ಮತ್ತೆ ಪದವಿ ಮತ್ತು ಶಿಕ್ಷಣ ಜೊತೆ ಜೊತೆಗೆ ಕೌಶಲ ಅಭಿವೃದ್ಧಿ ಎಷ್ಟು ಅಗತ್ಯ?
1: ತುಂಬಾನೇ ಅಗತ್ಯ ಇದೆ. ಪದವಿ ಎಷ್ಟು ಅಗತ್ಯ ಇದೋ ಸ್ಕಿಲ್ ಡೆವಲಪ್ಮೆಂಟ್ ಅಷ್ಟೇ ಅಗತ್ಯ ಇದೆ. ಪದವಿ ಯಾಕೆ ಇಂಪಾರ್ಟೆಂಟ್, ನಮ್ಗೆ ಡಿಗ್ರಿ ಇದ್ರೆ ನಾವು ಫರ್ದರ್ ಸ್ಟೆಪ್ ಹಾಕಕ್ಕೆ ಉಪಯೋಗ ಆಗುತ್ತೆ.
0: ಅಂದ್ರೆ ವಿದ್ಯಾಭ್ಯಾಸ ಶಿಕ್ಷಣ ಮುಖ್ಯ.
1: ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಎಲ್ಲರೂ ಇಂಜಿನಿಯರಿಂಗ್ ಮುಗಿಸಿ MS ಮಾಡಕ್ಕೆ ಫಾರಿನ್ ಕಂಟ್ರೀಸ್ ಹೋಗ್ತಾರೆ. ಸಪೋಸ್ ಅವರು ಜರ್ಮನ್ ಕಂಟ್ರೀಸ್ ಹೋಗ್ಬೇಕಂದ್ರೆ ಜರ್ಮನ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್. ನೀವು ಬರೀ ಪದವಿ ಶಿಕ್ಷಣ ಮಾಡಿ ನಾನು MS ಹೋಗ್ತೀನಿ ಅನ್ನೋದು ಬಿಟ್ಟು, ಜರ್ಮನ್ ಲ್ಯಾಂಗ್ವೇಜ್ ನಮ್ಗೆ ಇಲ್ಲಿ ಹೇಳ್ಕೊಡೋರ್ಗೆ ಬಹಳ ಕಡಿಮೆ ಜನ ಇದ್ದಾರೆ. ನೀವು ಆ ಲ್ಯಾಂಗ್ವೇಜ್ ಕಲ್ತು ನೀವೇ ಒಂದು ಸಣ್ಣ ಇನ್ಸ್ಟಿಟ್ಯೂಟ್ ಇಟ್ಟಿದ್ರೆ. ಸೊ ಈ ತರ ಪದವಿ ಜೊತೆಗೆ ಕೌಶಲ್ಯ ತುಂಬಾ ಇಂಪಾರ್ಟೆಂಟ್.
0: ಇದಕ್ಕೆ ನೀವೇನ್ ಹೇಳ್ತೀರಿ
2: ಮೇಡಮ್? ಪದವಿ ನಮಗೆ ಜ್ಞಾನವನ್ನ ಕೊಡಬಹುದು, ಆದರೆ ಕೌಶಲ್ಯ ನಮಗೆ ಆ ಜ್ಞಾನವನ್ನ ಹೇಗೆ ಉಪಯೋಗಿಸ್ಕೋಬಹುದು, ಪ್ರಾಯೋಗಿಕವಾಗಿ ಹೇಗೆ ಉಪಯೋಗಿಸಬಹುದು ಅನ್ನೋದು ನಮ್ಗೆ ಕೌಶಲ್ಯ ನೀಡ್ತದೆ. ನಾವೊಂದು ಉದಾಹರಣೆ ಹೇಳೋದಾದ್ರೆ, ಈಗ ಸೈಕಲ್ ಹೇಗೆ ಹೊಡಿಬೇಕು ಅನ್ನೋದು ಜ್ಞಾನ. ಅಂದ್ರೆ ಅದನ್ನ ನಾವು ಪುಸ್ತಕದಲ್ಲಿ ಓದಬಹುದು, ಹೀಗೆ ನಾನು ಪೆಡಲ್ ನ ಕಾಲಿಡ್ಬೇಕು, ಅದನ್ನ ಒತ್ತಬೇಕು, ಮುಂದೆ ಹೋಗ್ಬಹುದು ಅಂತ, ಅದು ಜ್ಞಾನ. ಅದನ್ನ ಓದಿದೀನಿ, ಅದನ್ನ ನನಗೆ ಗೊತ್ತಿದೆ ಹೇಗೆ ಮಾಡ್ಬೇಕು ಅಂತ. ಬಟ್ ಕೌಶಲ್ಯ ಅಂದ್ರೆ ನಾನು ಅದನ್ನ ಪ್ರಾಯೋಗಿಕವಾಗಿ ಅದ್ರ ಸೈಕಲ್ ಮೇಲೆ ನಿಂತು ಅದನ್ನ ಹೊಡೆದಾಗಿ ನನಗೆ ಸೈಕಲ್ ಹೇಗೆ ಹೊಡೆಯೋದು ಅಂತ ಗೊತ್ತಾಗೋದು. ಅದೇ ಜ್ಞಾನ ಮತ್ತು ಕೌಶಲ್ಯ ಇರೋ ಒಂದು ಡಿಫ್ರೆನ್ಸ್ ಅಂತಾನೆ ಹೇಳ್ಬಹುದು. ನಾನು ಈಗ BCOM ಪದವೀಧರೆ ಆಗಿರ್ಬಹುದು, ನನಗೆ ಅದ್ರ ಬಗ್ಗೆ ನಾಲೆಜ್ ಇದೆ, ವಾಣಿಜ್ಯ ಅಂದ್ರೆ ಏನೋ ಅದು ನನಗೆ ಗೊತ್ತಿದೆ. ಆದ್ರೆ ನಾ ಎಲ್ಲೋ ಉದ್ಯೋಗ ಪಡ್ಕೊಳಿಕ್ ಹೋದಾಗ ಅದನ್ನ ಬಿಟ್ಟು ನೀ ಏನ್ ಕಲ್ತಿದೀಯಾ ಬೇರೆ ಅಂತಾನೆ ಕೇಳ್ತಾರೆ ಎಲ್ಲರೂ. ಏನ್ ಸ್ಕಿಲ್ ಏನ್ ಕಲ್ತಿ ನೀನು ಅದನ್ನ ಕೇಳ್ತಾರೆ.
0: ಪ್ರತಿಯೊಂದು ಕ್ಷೇತ್ರದಲ್ಲೂ ಇದ್ದದಕ್ಕಿಂತ ಹೆಚ್ಚು ಆಸೆ ಪಡೋದು ಸಹಜ.
2: ಅಂದ್ರೆ ಅದು ಕಂಪ್ಯೂಟರ್ ಸ್ಕಿಲ್ ಆಗಿರ್ಬಹುದು, ಡಿಜಿಟಲ್ ಸ್ಕಿಲ್ ಆಗಿರ್ಬಹುದು, ಟ್ಯಾಲಿ ಸ್ಕಿಲ್ ಆಗಿರ್ಬಹುದು, ಅಕೌಂಟಿಂಗ್ ಸ್ಕಿಲ್ಸ್ ಆಗಿರ್ಬಹುದು, ಅದು ಏನ್ ಎಕ್ಸ್ಟ್ರಾ ಕಲ್ತಿ ಅದೇ ನಮ್ಮ ಕೌಶಲ್ಯ ಅಂತಾನೆ ಹೇಳ್ಬಹುದು.
0: ಸರ್, ಈಗ ನಮ್ಮ ಭಾರತದ ಸರ್ಕಾರ ಸ್ಕಿಲ್ ಇಂಡಿಯಾ ಅಂತ ಬಹಳ ದೊಡ್ಡ ಯೋಜನೆಯನ್ನ ಹಮ್ಮಿಕೊಂಡಿದೆ. ಅದು ಬಹಳಷ್ಟು ಯುವಕರಿಗೆ ಇವತ್ತು ನಾಳೆ ಊಟ ಕೊಡ್ತಾ ಇದೆ, ಬಹಳಷ್ಟು ಮಾರ್ಗದರ್ಶನ ಕೂಡ ಮಾಡ್ತಾ ಇದೆ ಸರ್. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ?
1: ಭಾರತ ಸರ್ಕಾರ ನೀಡುವ ಸ್ಕಿಲ್ ಇಂಡಿಯಾ ಇಂದ ತುಂಬಾ ಉಪಯೋಗಗಳಾಗಿದೆ. ಬಹಳ ಜನ ಇದನ್ನ ಸ್ಕಿಲ್ ಬೆಳೆಸ್ಕೊಂಡೇ ಸ್ಟಾರ್ಟ್ಅಪ್ಸ್ ಅನ್ನೋದು ಬಿಲ್ಡ್ ಮಾಡಿದ್ದಾರೆ. ಅವರು ಇಂಜಿನಿಯರಿಂಗ್ ಮುಗಿಸಿ ಉದ್ಯೋಗ ಸೇರದೆ ಸ್ಟಾರ್ಟ್ಅಪ್ ಕ್ರಿಯೇಟ್ ಮಾಡಿ ಅವರ ಚಿಕ್ಕದಾದಂತ ನೆಟ್ವರ್ಕ್ ಕಂಪನಿ ಇಟ್ಕೊಂಡು, ದೊಡ್ಡ ದೊಡ್ಡ ಕಂಪನಿ ಇವಾಗ ಏನೇನ್ ಮಾಡುತ್ತವೋ ಸರ್ವಿಸ್ ಬೇಸ್ಡ್ ಕಂಪನೀಸ್, ಒಂದು ಸರ್ವಿಸ್ ನಾವು ಹೊರಗ್ ಬಂದು ನಾವೇ ಚಿಕ್ಕದಾದಂತ ಸರ್ವಿಸ್ ಬೇಸ್ಡ್ ಕಂಪನಿ ಇಟ್ಕೊಂಡು ಅವ್ರ ಕಂಪನಿಗಳಿಗೆ ನಾವು ಹೇಗೆ ಉಪಯೋಗ ಮಾಡಬಹುದು, ಹೇಗೆ ಕಸ್ಟಮರ್ಸ್ ಬೆಳೆಸಬಹುದು ಅಂತ ನಾವು ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಕೊಂಡು ತುಂಬಾ ಜನ ಇದ್ದಾರೆ ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್ ಯೂಸ್ ಮಾಡಿಕೊಂಡು. ಸೊ ಮೇನ್ ಯೂಸ್ ಆಗಿದ್ದೇನೆ ಸ್ಟಾರ್ಟ್ಅಪ್ಸ್ ಬಿಲ್ಡ್ ಮಾಡಿ ಯೂಸ್ ಮಾಡ್ಕೊಂಡಿದ್ದಾರೆ.
0: ಈ ಸ್ಕಿಲ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಬಹಳಷ್ಟು ಯುವ ಜನತೆ ಆರ್ಥಿಕ ಅಭಿವೃದ್ಧಿಯನ್ನ ಹೊಂದುತ್ತಾ ಇದೆ. ನಾನು ನೋಡಿರೋ ಚಹದ ಅಂಗಡಿಗಳಾಗ್ಲಿ, ಹೊಲಿಗೆ ಯಂತ್ರಗಳಿಂದ ಬಹಳಷ್ಟು ಜನಜೀವನ ನಡೆಸೋ ಮಹಿಳೆಯರಾಗ್ಲಿ, ಅಥವಾ ಈ ಎಂಬ್ರಾಯ್ಡ್ರಿ ವರ್ಕ್ ಮಾಡೋ ಜನ, ಸೀರೆಗಳನ್ನ ಸ್ತ್ರೀ ಕೊಟ್ಟು ರೋಲಿಂಗ್ ಮಾಡೋ ಎಷ್ಟೋ ಜನ ಹೊಟ್ಟೆಪಾಡಿಗೆ ಈ ಸ್ಕಿಲ್ ಇಂಡಿಯಾ ಅನ್ನೋ ಯೋಜನೆಯನ್ನು ಉಪಯೋಗಿಸಿಕೊಂಡು ಆರ್ಥಿಕವಾಗಿ ಸದೃಢವಾಗಿ, ಮಹಿಳೆಯರು ಮುಖ್ಯವಾಗಿ, ಅದಕ್ಕಂದ್ರೆ ಮನೆ ನಿಲ್ಲೋದೆ ಒಂದು ಮಹಿಳೆಯ ಮೇಲೆ ಗೃಹಿಣಿ ಗೃಹ ಮುಚ್ಚತೆ ಅಂತಾರೆ. ಅದಕ್ಕೆ ಈ ಸ್ಕಿಲ್ ಇಂಡಿಯಾ ಬಗ್ಗೆ ನೀವೇನ್ ಹೇಳ್ತೀರಿ ಮಾತ್ರ?
2: ಅದೇ ಮೇಡಮ್, ಸ್ಕಿಲ್ ಇಂಡಿಯಾ ಅದು ಒಂದು ಅತ್ಯಂತ ಪ್ರಮುಖವಾದ ಅಭಿಯಾನ ಅಂತಾನೆ ಹೇಳ್ಬೋದು ಯುವ ಜನತೆಗೆ. ಈಗ ಬರೇ ನಗರ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೂ ಸಹಿತ ಈ ಸ್ಕಿಲ್ ಇಂಡಿಯಾ ತಲುಪಿದೆ ಅಂತಾನೆ ಹೇಳ್ಬೋದು. ಈಗ ಗ್ರಾಮೀಣ ಪ್ರದೇಶದಲ್ಲಿ ಏನಾಗ್ತದೆ, ಅವ್ರ ಕಡೆ ರಿಸೋರ್ಸ್ ಏನೋ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್, ಆಕಳ ಅವು ಹಾಲು ಕೊಡ್ತಿರ್ತವೆ, ಅದರಿಂದ ಹೆಚ್ಚಿಗೆ

0: ಹೀಗೆ ಹಣ ಗಳಿಸಬಹುದು, ಅದರಿಂದ ಏನೋ ಸ್ವೀಟ್ ಮಾಡಿದ್ನೋ ಅಥವಾ ಅದರಿಂದ ಏನೋ ಕರ್ಡ್ ಮಾಡಿ ಮಾರಿದೆ, ಇಂಥವ್ ಸ್ಕಿಲ್ ಇಂಡಿಯಾ ಒಳಗ ಅವ್ರಿಗೆ ಆ ಬಗ್ಗೆ ಜ್ಞಾನ ಬಂದದ ಅಂತಾನೆ ಹೇಳ್ಬೋದು. ಆಮೇಲೆ ನೀವು ಹೇಳದಾಗೆ ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಉತ್ಪಾದನೆ ಕಡೆಗೆ ಹೆಚ್ಚಿನ ಒತ್ತನ್ನ ಈ ಸ್ಕಿಲ್ ಇಂಡಿಯಾ ನೀಡುತ್ತದೆ ಅಂತ, ಅಂದ್ರೆ ನಾವೇ ಉತ್ಪಾದನೆ ಮಾಡುವುದು ಸ್ವಂತವಾಗಿ. ಆಮೇಲೆ ಆತ್ಮ ನಿರ್ಭರ್ ಮತ್ತು ವಿಕಸಿತ ಭಾರತದ ನಿರ್ಮಾಣಕ್ಕೆ ಇದು ಬಲ ನೀಡುತ್ತದೆ ಅಂತ. ನಾವು ಬೇರೆಯವ್ರ ಮುಂದೆ ಕೈ ಚಾಚೋ ಬದಲು ನಮ್ಮ ನಾವೇ ಹೇಗೆ ಆ ಪ್ರಾಡಕ್ಟ್ ನ ಸೃಷ್ಟಿ ಮಾಡಬಹುದು ಅನ್ನೋದನ್ನ ಈ ಸ್ಕಿಲ್ ಇಂಡಿಯಾ ಹೇಳ್ತದೆ ಅಂತ.
1: ನೀವು ಹೇಳಿದ್ರಿ, ಈಗ ಸ್ಕಿಲ್ ಇಂಡಿಯಾ ಗ್ರಾಮೀಣದಿಂದ ಆರಂಭವಾಗಿದೆ. ಸ್ಕಿಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಆಲ್ಮೋಸ್ಟ್ ಜೊತೆ ಜೊತೆಗೆ ನಡೀತಾ ಇದೆ. ಅಂದ್ರೆ ನಾವು ನಮ್ಮ ಹತ್ರ ಕೌಶಲ ಸ್ಕಿಲ್ ಇದ್ರೆ ಮೇಕ್ ಇನ್ ಇಂಡಿಯಾ ಮಾಡಿ ನಾವು ಹೊರದೇಶಗಳಲ್ಲಿ ಕೂಡ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂತ ತೋರಿಸ್ಕೊಳ್ಬಹುದು. ಅದರ ಮುಖ್ಯ ಉದ್ದೇಶ, ಸ್ಕಿಲ್ ಇಂಡಿಯಾದ ಮುಖ್ಯ ಉದ್ದೇಶ ಮೇಡ್ ಇನ್ ಇಂಡಿಯಾನೇ ಅಂತ ಅನಿಸುತ್ತೆ ನನಗೆ. ಇಂದಿನ ಯುವಜನತೆಗೆ, ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಕೌಶಲಗಳು ಯಾವುವು ಅಂತ ನಿಮ್ಗೆ ಅನಿಸುತ್ತೆ ಸರ್?
2: ಮುಖ್ಯವಾದಂತಹ ಕೌಶಲ್ಯಗಳು ಈಗಿನ ಕಾಲಕ್ಕೆ ಬೇಕಾಗಿರುವುದು AI ಸ್ಕಿಲ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಕಿಲ್ಸ್. ಅದು ತುಂಬಾನೇ ಇಂಪಾರ್ಟೆಂಟ್. ನಿಮ್ಗೆ ಉದ್ಯೋಗ ಇದೆ, ನೀವು 98% ಮಾಡಿದ್ದೀರಿ ಡಿಗ್ರಿನಲ್ಲಿ, ಆದ್ರೂ ನೀವು AI ಸ್ಕಿಲ್ಸ್ ಇಲ್ಲ ಅಂದ್ರೆ ಈಗಿನ ಕಾಲದ ಉದ್ಯೋಗ ಸಿಗೋದು ತುಂಬಾ ಕಷ್ಟ ಆಗಿದೆ. ನಾವು ಉದ್ಯೋಗ AI ತಗೊಂತದ ಅಂತಲ್ಲ, AI ಯೂಸ್ ಮಾಡೋನು ನಿಮ್ ಉದ್ಯೋಗ ತಗೊಂತಿದ್ದಾನೆ. ಸೊ ನೀವು AI ಯೂಸ್ ಮಾಡೋಂತರ ಸ್ಕಿಲ್ ಬೆಳೆಸ್ಕೋಬೇಕು. ಸೊ ಮೇನ್ ಆಗಿ ಈ ಮೂರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಕಿಲ್ ಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಕಮ್ಯುನಿಕೇಶನ್ ಸ್ಕಿಲ್ಸ್.
1: ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಒಂದು ತಪ್ಪು ಕಲ್ಪನೆ ಕೂಡ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಸಾಕಷ್ಟು ಉದ್ಯೋಗಗಳು ಹೋಗ್ತಾ ಇವೆ, ಅಂದ್ರೆ ಅದರ ಸರಿಯಾದ ಒಂದು ದಾರಿ ಜನರಿಗೆ ಸಿಗ್ತಿಲ್ಲ ಅಂತ, ಅದಕ್ಕೇನು ಹೇಳ್ತೀರಿ?
2: ಇಲ್ಲ, ಉದ್ಯೋಗಗಳು ಹೋಗ್ತಿಲ್ಲ, ಅದನ್ನ ಕಲಿಲಂಗ್ ಉದ್ಯೋಗ ಕಳ್ಕೊಂಡಿದ್ದಾರೆ. ಅದನ್ನ ಓದ್ಬೇಕು ನಾವು, ಹೇಗೆ ವರ್ಕ್ ಆಗುತ್ತೆ ನಮ್ಮ ಲೈಫ್ ನಲ್ಲಿ, ನಾವು ಏನೇ ಹೇಗೆ ಯೂಸ್ ಮಾಡ್ಕೋಬೇಕು. ಸಪೋಸ್ ಇವಾಗ ಒಬ್ಬ ಮಾಡೋ ಕೆಲಸ, ಇವಾಗ 10 ಜನ ಮಾಡೋ ಕೆಲಸ AI ಒಂದೇ ಮಾಡ್ತಿದೆ ಅಂತಾರ, ಅದ ಒಂದೇ ನೀವ್ ಯಾಕೆ ಆಗ್ಬಾರ್ದು? ಹಂಗೆ ಆ AI ಯೂಸ್ ಮಾಡ್ಕೊಂಡು ಇನ್ನ 10 ಕೆಲಸಗಳು ನೀವೇ ಸ್ಟಾರ್ಟ್ ಮಾಡಬಹುದು. ನೀವು ಮನೆಯಲ್ಲೇ ಕೂತ್ಕೊಂಡು AI ಕಲ್ತು ನೀವೇ ಉತ್ಪಾದನೆ ಮಾಡ್ಕೋಬಹುದು.
1: ನಿಜ, ಈ AI ನ ಕಂಡು ಹಿಡಿದವರು ಕೂಡ ಮನುಷ್ಯನೇ. AI ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕಾಗಿದ್ದು ನಮ್ಮ ಕೈಯಲ್ಲಿದೆ. ನೀವು ಹೇಳಿದಾಗೆ 10 ಜನರ ಕೆಲಸವನ್ನ ಒಂದು AI ಮಾಡ್ತಾ ಇದೆ, ಒಬ್ಬ ಮನುಷ್ಯ ಮಾಡ್ತಾ ಇದ್ದಾನೆ. ಸೊ ನಾವು AI ಕಲಿಯೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಅದನ್ನ ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸೋದು ಅಗತ್ಯ. ಇನ್ನು ಮುಖ್ಯವಾಗಿ ಅವ್ರು ಹೇಳಿದ್ರು ಕಮ್ಯುನಿಕೇಶನ್ ಸ್ಕಿಲ್ಸ್, AI ಸ್ಕಿಲ್ಸ್ ಅವೆಲ್ಲ ಕಂಪಲ್ಸರಿ. ಅದು ಬಿಟ್ಟು ಮತ್ತೆ ಏನಾದ್ರೂ ನೀವು ಹೇಳಿಕ್ ಇಷ್ಟಪಡ್ತೀರಾ?
0: ಮತ್ತೆ ಮೇಡಮ್, ಈಗ ನಾವು ಸಾಫ್ಟ್ ಸ್ಕಿಲ್ ಅಂತ ನಾವು ಹೇಳ್ತೀವಿ, ಅದು ನಮಗೆ ಈಗಿನ ವಿದ್ಯಾರ್ಥಿಗಳಿಗೆ ತುಂಬಾ ಅಗತ್ಯವಾದ ಸ್ಕಿಲ್ಸ್ ಅಂತ. ಅಂದ್ರೆ ಟೀಮ್ ವರ್ಕ್ ಅದು ಒಂದು ಸ್ಕಿಲ್. ನಾವು ಗುಂಪಿನಲ್ಲಿ ಹೇಗೆ ಕೆಲಸ ಮಾಡ್ತೇವೆ ಅಂತ, ನೀವು ಒಬ್ಬನೇ ಹೇಗೆ ಕೆಲಸ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ಲೀಡರ್ಶಿಪ್ ಸ್ಕಿಲ್ ಅನ್ನೋದು ತಂಡವನ್ನ ಮುನ್ನಡೆಸುವ ಕೌಶಲ್ಯ ಎಲ್ಲರಿಗೂ ಇರಬೇಕು ಅಂತ, ಆ ನಾಯಕತ್ವ ಗುಣ ನಿಮ್ಮಲ್ಲಿ ಇರಬೇಕು ಅನ್ನೋದು. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸಮಯ ನಿರ್ವಹಣಾ ಕೌಶಲ್ಯ, ಸಮಯವನ್ನ ಸಮರ್ಪಕವಾಗಿ ಉಪಯೋಗಿಸುವುದು ಅದು ಒಂದು ಕೌಶಲ್ಯ. ಆಮೇಲೆ ಸಮಸ್ಯೆ ಪರಿಹಾರ ಕೌಶಲ್ಯ ಅಂತ ಹೇಳ್ತೀವಿ ನಾವು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂತ. ನಮ್ಗೆ ಯಾವುದೋ ಒಂದು ಆರ್ಗನೈಸೇಷನ್ ಕೆಲಸ ಮಾಡ್ತಿರ್ತೀವಿ, ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ, ಅದು ನೀವು ಹೇಗೆ ನಿಮ್ಮ ಜಾಣ್ಮೆಯಿಂದ ಅದನ್ನ ಹೇಗೆ ಸಾಲ್ವ್ ಮಾಡ್ತೀರಿ ಆ ಪ್ರಾಬ್ಲಮ್, ಅದು ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅಂತ ಹೇಳ್ಬೋದು. ಆಮೇಲೆ ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ ನಾವು, ಅಂದ್ರೆ ವಿಮರ್ಶಾತ್ಮಕ ಚಿಂತನೆ ಅಂತ. ವಿಷಯವನ್ನು ಹೇಗೆ ನೀವು ವಿಶ್ಲೇಷಣೆ ಮಾಡ್ತೀರಿ ಮತ್ತು ಸರಿಯಾದ ನಿರ್ಧಾರ ಹೇಗೆ ತಗೋತೀರಿ, ಅದು ಒಂದು ಸ್ಕಿಲ್ ಅಂತ ಹೇಳ್ಬೋದು. ಆಮೇಲೆ ಅಡಾಪ್ಟಬಿಲಿಟಿ ಸ್ಕಿಲ್ಸ್ ಅಂತ ಹೇಳ್ತೀವಿ, ಹೊಂದಾಣಿಕೆ, ನಾವು ಇತರರೊಂದಿಗೆ ಹೇಗೆ ಹೊಂದಾಣಿಕೆಯಿಂದ ಇರ್ತೀವಿ, ಇತರ ಪರಿಸ್ಥಿತಿಗೆ ನಾವು ಹೇಗೆ ಹೊಂದಾಣಿಕೆ ಆಗ್ತೀವಿ ಅನ್ನೋದು. ಆಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ಇದು ಒಂದು ಸ್ಕಿಲ್, ಈಗಿನ ಜನತೆಗೆ ಅದು ಬಹಳ ಮುಖ್ಯವಾದಂತಹ ಸ್ಕಿಲ್. ಆಮೇಲೆ ನಿರ್ಧಾರ ತೆಗೆದುಕೊಳ್ಳುವಂತಹ ಕೌಶಲ್ಯ, ಡಿಸಿಷನ್ ಮೇಕಿಂಗ್, ಅದು ಬಹಳ ಇಂಪಾರ್ಟೆಂಟ್ ಈಗಿನ ಯುವ ಜನತೆಗೆ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳುವುದು. ಹಾಗೆ ಭಾವನಾತ್ಮಕ ಬುದ್ಧಿಮತ್ತೆ ಅಂತ ಹೇಳ್ತೀವಿ, ಅಂದ್ರೆ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ. ಅಂದ್ರೆ ತಮ್ಮ ಹಾಗೂ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಹೇಗೆ ನಾವು ಆ ಕೆಲಸವನ್ನ ನಿರ್ವಹಣೆ ಮಾಡಬಹುದು ಅಂತ. ಹೀಗಾಗಿ ಈ ಸ್ಕಿಲ್ಗಳು, ಈ ಕೌಶಲ್ಯಗಳು ಈಗಿನ ಯುವ ಜನತೆಗೆ ತುಂಬಾ ಮುಖ್ಯವಾದ ಕೌಶಲ್ಯಗಳು ಅಂತ ಹೇಳಿ.
1: ನೀವು ಹೇಳಿದ ಈ ಸ್ಕಿಲ್ಸ್ ಈಗಿನ ಜನರೇಷನ್ ಅಲ್ಲಿ ಬಹಳಷ್ಟು ನಾವು ನೋಡ್ಲಿಕ್ಕೆ ಸಿಗ್ತದ್ರತ್ನ. ನೀವು ಹೇಳಿದ್ದು ನಿಜ. ಆಮೇಲೆ ಇವು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಶಿಕ್ಷಣದಲ್ಲಿ ಸಿಗುವಂತ ಮಾಹಿತಿಗಳಲ್ಲ ಇವು. ಇವು ನಮ್ಮನ್ನು ನಾವು ಅಭಿವೃದ್ಧಿ ಪಡಿಸ್ಕೊಳ್ಬೇಕಾದ್ರೆ ಈ ಕೌಶಲ್ಯಗಳನ್ನ ನಾವು ನಮ್ಮ ಸುತ್ತಮುತ್ತ ನೋಡಿ ನಾವು ಕಲಿಬೇಕಾಗ್ತದೆ. ಈಗ ನಾವು ನೋಡ್ತೀವಿ ಶಿಕ್ಷಣ ಮಾಡಿರ್ತಾರೆ ಕೆಲವು ಜನ ತುಂಬಾ ಕಡಿಮೆ ಶಿಕ್ಷಣ ಹೊಂದಿರ್ತಾರೆ, ಅಂದ್ರೆ 10ನೇ ಕ್ಲಾಸು ಅಥವಾ PUC ಮಾಡಿರ್ತಾರೆ, ಆದ್ರೆ ಅವರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಯಾವುದೋ ಒಂದು ಉದ್ಯಮದಲ್ಲಿ, ಅಂದ್ರೆ ಹೋಟೆಲ್ ಉದ್ಯಮ ತೆಗೆದುಕೊಳ್ಳ್ರಿ, ಒಳ್ಳೆ ಒಂದೆಂಟತ್ತು ಹೋಟೆಲ್ ಇಟ್ಕೊಂಡಿರ್ತಾರೆ, ಮತ್ತೊಂದು ಬೇರೆ ಫೀಲ್ಡ್ ತಗೊಳ್ರಿ, ಅಂತದ್ರಲ್ಲೂ ಅಷ್ಟೇ. ನೀವು ಹೇಳಿದ್ರಿ ಮೆಹಂದಿ, ಅದು ಕೂಡ ಇವತ್ತು ನಾಳೆ ಈ ಎಂಬ್ರಾಯ್ಡ್ರಿ ವರ್ಕ್, ಟೇಲರಿಂಗ್, ಇಂಥದ್ರಲ್ಲಿ ದೊಡ್ಡ ದೊಡ್ಡ ಶಾಪ್ಸ್ ಗಳನ್ನ ರನ್ ಮಾಡುವಂತ ಕೌಶಲ್ಯವನ್ನು ಹೊಂದಿರ್ತಾರೆ, ಅದಕ್ಕೆ ಶಿಕ್ಷಣ ಹೊಂದಿರಲ್ಲ. ಅಂದ್ರೆ ಪ್ರತಿಯೊಂದು ಸೋಲು ಗೆಲುವಿನ ಮೆಟ್ಲಾಗಬೇಕು ಅನ್ನೋದು ಇದಕ್ಕೆ. ಕೌಶಲ್ಯ ಹೊಂದಿದ್ರೆ ಸಾಕು, ಅಭಿವೃದ್ಧಿ ಸಾಧ್ಯ. ಪೋಷಕರು ಮತ್ತು ಶಿಕ್ಷಣ ಸಂಸ್ಥೆಗಳು ಯುವಕರ ಕೌಶಲ್ಯ ಅಭಿವೃದ್ಧಿ

0: ಬೆಂಬಲ ನೀಡ್ತವೆ ಅಂತೀರಿ?
1: ಈಗ ನಾವು ಒಂದು ಪದವಿಯನ್ನ ಮಾಡ್ತಿರ್ತೀವಿ, ನಾ ಫಾರ್ ಎಕ್ಸಾಂಪಲ್ ನಾ ಬಿ ಎ ಮಾಡ್ತಿರ್ತೀನಿ, ನಾ ಮಾಡ್ತಿರ್ತೀನಿ, ಅದು ನಡೀತಾ ಇರುತ್ತೆ, ಅದ್ರ ಜೊತೆಗೆ ನಾನು ಯಾವ ಸ್ಕಿಲ್ ಅನ್ನ ಕಲಿಬಹುದು ಅನ್ನೋದನ್ನ ನಾನು ಯೋಚನೆ ಮಾಡಬೇಕು. ಆದ್ರೆ ಡಿಗ್ರಿ ಮಾಡ್ತಿರ್ತೇನೆ ಅದೊಂದೇ ಆಗ್ಲಿ ಅಂತ ಯಾವ ತಲೆಯಲ್ಲೂ ಇರಬಾರ್ದು, ಯಾವ ವಿದ್ಯಾರ್ಥಿನಿ ತಲೆಯಲ್ಲೂ ಇರಬಾರ್ದು. ಅದ್ರ ಜೋಡಿ ನಾ ಬೇರೆ ಏನ್ ಕಲಿಬಹುದು, ನನ್ನ ಸೀಮಿತ ಪ್ರದೇಶದಲ್ಲಿ ನನಗೆ ಇಂಟ್ರೆಸ್ಟ್ ಇರುವಂತಹ ಕೌಶಲ್ಯವನ್ನ ನಾನು ಹೇಗೆ ಕಲಿಬಹುದು, ಅದಕ್ಕೆ ಪೋಷಕರು ಸಹಿತ ಅದಕ್ಕೆ ಸಹಕಾರ ಮಾಡಬೇಕು, ಅದಕ್ಕೇನು ಫೀಸ್ ಇರುತ್ತೆ ಅದನ್ನ ಕಟ್ಟಬೇಕು, ಅವರಿಗೆ ಸಪೋರ್ಟ್ ಮಾಡಬೇಕು, ನೀ ಹೋಗು ಕಲಿ, ನಾಳೆ ಇದೇ ನಿನ್ನ ಕೈ ಹಿಡಿತದ ಅಂತ ಹೇಳಕ್ ಬರೋದಿಲ್ಲ. ನಮ್ ಪೇರೆಂಟ್ಸ್ ಎಲ್ಲ ನಮ್ಗೆ ಅದನ್ನೇ ಹೇಳ್ತಿದ್ರು, ಇದನ್ನೇ ನೀನು ಜಾಬ್ ಆಗಿ ತಗೋತಿ ಅಂತ ಹೇಳಿಕ್ ಬರೋಂಗಿಲ್ಲ, ಇನ್ನು ಬೇರೆ ಏನಾರ ಕಲಿ, ಬೇರೆ ನಿಂಗೆ ಏನ್ ಇಂಟ್ರೆಸ್ಟ್ ಅದ ಅದನ್ನ ಕಲಿ, ಇದಕ್ಕೆ ನಾಟಕ ಮಾಡೋದಾಗಿರ್ಬೋದಾಯ್ತು, ಪರ್ಫಾರ್ಮೆನ್ಸ್, ಸ್ಟೇಜ್ ಪರ್ಫಾರ್ಮೆನ್ಸ್, ಅದರಲ್ಲಿ ಒಂದು ಕೌಶಲ್ಯ ಬೇಕು, ಸ್ಟೇಜ್ ಮೇಲೆ ಹತ್ತಿ 100 ಜನದ ಮುಂದೆ ಮಾತಾಡುವಂತಹ ಕೌಶಲ್ಯ ಬೇಕು. ಹೀಗೆ ನೀನು ಏನ್ ಇಂಟ್ರೆಸ್ಟ್ ಅದ ಅದ್ರೊಳಗೆ ನೀ ಕಲಿ ಅಂತ ಹೇಳ್ತಿದ್ರು. ಹಾಗೆ ಶಿಕ್ಷಣ ಸಂಸ್ಥೆಗಳು ಕೂಡ ಈ ಯೂತ್ ಫೆಸ್ಟಿವಲ್ಸ್ ಅಂತ ಮಾಡ್ತಾರೆ, ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಶಿಕ್ಷಣ ಸಂಸ್ಥೆಗಳು ನೀಡಬೇಕು ಅಂತ. ವಿದ್ಯಾರ್ಥಿಗಳಿಗೆ ಅದರಲ್ಲಿ ಇಂಟ್ರೆಸ್ಟ್ ಬರಬೇಕು, ಈಗ ಸುಮ್ನೆ ಟೈಮ್ ಪಾಸ್ಗೆ ಅಂತ ಒಂದು ಏನೋ ಸ್ಕಿಟ್ ಮಾಡಿ ಬಿಟ್ಟು ಹೋದೆ ಅಂತ ಹಾಗಿರಬಾರ್ದು. ಎಲ್ಲ ಶಿಕ್ಷಣ ಸಂಸ್ಥೆಗಳು ಅದಕ್ಕೆ ಒಂದು ಒತ್ತನ್ನ ಕೊಟ್ಟು ಆ ಸ್ಕಿಲ್ ಇದ್ರೆ ಮಕ್ಕಳಲ್ಲಿ ಅದನ್ನ ಬೆಳೆಸುವಂತಹ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳ್ತೇನೆ.
0: ಮಕ್ಕಳ ಕೌಶಲ್ಯವನ್ನ ಹೊರತೆಗೆಯುವಲ್ಲಿ ಪೋಷಕರ ಪಾತ್ರ ಮತ್ತು ಶಿಕ್ಷಣ ಸಂಸ್ಥೆಗಳ ಪಾತ್ರ ಬಹಳ ಮಹತ್ವದ್ದು ಅಂತೀರಿ, ನೀವೇನು ಹೇಳ್ತೀರಿ ಸರ್ ಇದು ವಿಷಯ?
2: ತುಂಬಾ ಮಹತ್ವ ಇದೆ. ಮನೆಯಲ್ಲಿ ತನ್ನ ಮಗ ಮಗಳಿಗೆ ಏನು ಇಂಟ್ರೆಸ್ಟ್ ಇದೆ ಅದ್ರ ಕಡೆ ನಾವು ಗಮನ ಕೊಟ್ಟು ಅದ್ರ ಟ್ರೈನಿಂಗ್ ಕೊಡಬೇಕು, ಸ್ಕಿಲ್ ಡೆವಲಪ್ ಮಾಡಬೇಕು ಅವ್ರ ಮಕ್ಕಳಿಗೆ. ಅವ್ರ ಸ್ಪೋರ್ಟ್ಸ್ ನಲ್ಲಿ ಕ್ರಿಕೆಟ್ ಅಥವಾ ಬೇರೆ ಯಾವುದೇ ಕ್ರೀಡಾ ಇಂಟ್ರೆಸ್ಟ್ ಇದೆ ಅದ್ರ ಕಡೆ ಬಿಡಬೇಕು. ಬಿಟ್ಟು ನೀವು ನೋಡ್ತಿದ್ವಿ ಕ್ರಿಕೆಟ್ ನಲ್ಲಿ ಎಷ್ಟೆಷ್ಟು ಜನ ಎಷ್ಟು ಉತ್ತೀರ್ಣ ಸ್ಥಾನ ಸೇರಿದ್ದಾರೆ, ಸೊ ಆ ತರ ಬಿಡಬೇಕು. ಇದು ಪೋಷಕರು ಮಾಡುವಂತದ್ದು. ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್, ವ್ಯಾಯಾಮ ಮಾಡಬೇಕು, ಇದ್ರ ಬಗ್ಗೆ ಹೇಳ್ಕೊಡ್ಬೇಕು. ಸೊ ಇವೆಲ್ಲ ತುಂಬಾ ಇಂಪಾರ್ಟೆಂಟ್.
0: ಪುಸ್ತಕಗಳನ್ನ ನಾವು ಎಷ್ಟು ಓದ್ತೀವೋ ಅದು ಅಷ್ಟು ಜ್ಞಾನವನ್ನ ನೀಡುತ್ತೆ, ಥಿಯರಿಟಿಕಲ್ ಆಗ್ಲಿ ಪ್ರಾಕ್ಟಿಕಲ್ ಆಗ್ಲಿ. ನಾವು ಓದಿದ ಥಿಯರಿಟಿಕಲ್ ನಾಲೆಜ್ ಅಂದ್ರೆ ಏನು ಓದಿರ್ತೀವಿ ಆ ಪುಸ್ತಕ, ಅದು ಮುಂದೆ ನಮ್ಮ ಜೀವನದಲ್ಲಿ ಒಂದಿಲ್ಲ ಒಂದ್ ಸರ್ತಿ ನಮ್ಗೆ ಕೈ ಕೊಡುತ್ತೆ, ಅಂದ್ರೆ ನಮ್ಗೆ ಸಾಥ್ ಕೊಡುತ್ತೆ, ಅದು ನಮ್ಮ ಜೀವನದಲ್ಲಿ ಅವು ನಮಗೆ ಮುನ್ನಡಿಲಿಕ್ಕೆ ಬೆಂಬಲ ನೀಡ್ತವೆ. ಕೋಶ ಓದೋದಾಯ್ತು, ಇನ್ನು ದೇಶ ಸುತ್ತಿದ್ರೆ ಬಹಳಷ್ಟು ಜ್ಞಾನ ಬರುತ್ತೆ. ಅಲ್ಲಿ ಜನಜೀವನ, ಅಲ್ಲಿ ಜನ ಮಾಡೋ ಅವರವರ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಬಹಳಷ್ಟು ಕಲಿತೀವಿ. ಬೇರೆ ದೇಶದ ಜನರು ಯಾಕೆ ಮುಂದಿವರೆದಿದ್ದಾರೆ, ನಾವು ಯಾಕೆ ಮುಂದಿವರೆದಿಲ್ಲ, ಎಲ್ಲಿ ಕೊರತೆ ಇದೆ, ಎಲ್ಲಿ ತಿದ್ದುಕೊಳ್ಬೇಕು ಅನ್ನೋದು ನಾವು ಕಲಿತೀವಿ. ಇದನ್ನೇ ನಮ್ಮ ಭಾರತ ಸರ್ಕಾರ ಈಗ ಮಾಡ್ತಾ ಇರೋದು. ಯುವಕರಲ್ಲಿ ಕೌಶಲ್ಯವನ್ನು ಹೊರತೆಗೆಯುವಲ್ಲಿ ಯಾವ ಕೊಸರನ್ನು ಬಿಡದೆ ನಮ್ಮ ಸರ್ಕಾರ ಯುವಜನತೆಗೆ ಸಾಕಷ್ಟು ಪುಷ್ಟಿಯನ್ನು ನೀಡ್ತಾ ಇದೆ. ಹೀಗಾಗಿ ಇದನ್ನ ಯುವಕರು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು, ಸಾಕಷ್ಟು ಯೋಜನೆಗಳಿವೆ ನಮ್ಮ ಸರ್ಕಾರದ ಯೋಜನೆಗಳು, ಆ ಯೋಜನೆ ಆರ್ಥಿಕವಾಗಿ ಕೂಡ ಕೊಡ್ತಾ ಇದ್ದಾರೆ, ಹಾಗೆಯೇ ಸಾಕಷ್ಟು ಜನರಿಗೆ ತರಬೇತಿ ರೂಪದಲ್ಲಿ ನಮ್ಮ ಸರ್ಕಾರ ನೀಡ್ತಾ ಇದೆ. ಒಂದೇ ನಾವು ಮಾಡಬೇಕಾಗಿತ್ತು, ಸರಿಯಾದ ಸಮಯದಲ್ಲಿ ಸಮರ್ಪಕವಾದ ವ್ಯವಸ್ಥೆಯಲ್ಲಿ ಸಮರ್ಪಕವಾದ ವ್ಯಕ್ತಿ ಜೊತೆ ಹೋಗಿ ನಾವು ಈ ಸ್ಕಿಲ್ ಇಂಡಿಯಾ ಕೌಶಲ್ಯವನ್ನ ಹೊಂದಿದ್ರೆ ನಮ್ಮ ಜೀವನ ಸುಸ್ಥಿರವಾಗುತ್ತೆ, ಸುಗಮವಾಗುತ್ತೆ. ಸಾಕಷ್ಟು ವಿಷಯಗಳನ್ನ ಇಂದು ನಮ್ಮ ಸ್ಟುಡಿಯೋಸ್ಗೆ ಬಂದು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಸಂತೋಷ ಹಾಗೂ ತುಂಬು ಹೃದಯದ ಧನ್ಯವಾದಗಳು ಶ್ರೀನಿಧಿ ಅವರೇ ಹಾಗೂ ರತ್ನ ಅವರೇ.
2: ಧನ್ಯವಾದಗಳು.
0: ಇದುವರೆಗೆ ಕೇಳಿದಿರಿ ಚರ್ಚೆ ಯುವಶಕ್ತಿ ಮತ್ತು ಕೌಶಲ. ಚರ್ಚೆಯಲ್ಲಿ ಭಾಗವಹಿಸಿದವರು ರತ್ನ ಆರ್ಚಕ್, ಶ್ರೀನಿಧಿ. ಇದು ಆಕಾಶವಾಣಿ ಹೈದರಾಬಾದ್ ಬಾನುಲಿ ಕೇಂದ್ರದ ಕೊಡುಗೆ.

ಸ್ನೇಹಿತರೆ, ದಕ್ಷಿಣ ಭಾರತದ ಕೋಗಿಲೆ ಎಂದೇ ಖ್ಯಾತಿ ಪಡೆದಿದ್ದ ಜಾನಕಿ ಅಮ್ಮನವರು ತಮ್ಮ 88ನೇ ವಯಸ್ಸಿನಲ್ಲಿ ಇಹಲೋಕ ಯಾತ್ರೆಯನ್ನು ಮುಗಿಸಿದ್ದಾರೆ. ಅವರನ್ನು ನಾವು ಭೌತಿಕವಾಗಿ ಕಳೆದುಕೊಂಡಿದ್ದೇವೆ, ಆದರೂ ಜಗತ್ತಿನ ಸಂಗೀತ ಪ್ರೇಮಿಗಳ ಹೃದಯದಲ್ಲಿ ಅವರು ಸದಾ ಜೀವಂತವಾಗಿದ್ದಾರೆ.

ಮೇರು ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು ಕರ್ನಾಟಕದ ಮೈಸೂರಿನಲ್ಲಿ ಮೊನ್ನೆ ತಮ್ಮ ಕೊನೆಯ ಉಸಿರನ್ನೆಳೆದಿದ್ದಾರೆ. ಎಸ್ ಜಾನಕಿ ಅವರು ಗಾಯಕಿಯಾಗಿ ಮಾತ್ರವಲ್ಲದೆ ಗೀತ ಸಾಹಿತಿ ಮತ್ತು ಸಂಗೀತ ನಿರ್ದೇಶಕಿಯಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಆದರೆ ಅವರ ಸಂಗೀತದ ಅಪರಿಮಿತ ಮತ್ತು ಅಮೋಘ ಸಾಧನೆಯ ಎದುರು ಬೇರೆ ಎಲ್ಲವೂ ಗೌಣವೇ ಸರಿ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಇವರು ಸಾವಿರಾರು ಗೀತೆಗಳಿಗೆ ಧ್ವನಿಯಾಗಿದ್ದಾರೆ. ಭಾರತದ ಹಲವಾರು ಭಾಷೆಗಳಲ್ಲಿ ಹಾಡಿರುವ ಎಸ್ ಜಾನಕಿಯವರು ತಮ್ಮ ಸುದೀರ್ಘ ಸಂಗೀತದ ಪ್ರಯಾಣದಲ್ಲಿ ಸುಮಾರು 48,000 ಹಾಡುಗಳಿಗೆ ಧ್ವನಿಯಾಗಿದ್ದಾರೆ.

10,000ಕ್ಕೂ ಹೆಚ್ಚು ಸಿನಿಮಾ ಗೀತೆಗಳಿಗೆ ಹಿನ್ನೆಲೆ ಗಾಯಕಿಯಾಗಿದ್ದಾರೆ. ತಮ್ಮ ಅದ್ಭುತ ಧ್ವನಿ ವೈವಿಧ್ಯತೆಗೆ ಹೆಸರಾಗಿರುವ ಎಸ್ ಜಾನಕಿ ಅವರು ತಮ್ಮ ಕಂಠದಿಂದ ಮಿಮಿಕ್ರಿಯಿಂದ ಚಿಕ್ಕ ಮಕ್ಕಳಂತೆ ವಯೋ ವೃದ್ಧರಂತೆ ಕೂಡ ಹಾಡಬಲ್ಲವರಾಗಿದ್ದರು. ಅನೇಕ ಹಾಡುಗಳನ್ನು ಇವರು ಸಂಗೀತ ಪ್ರೇಮಿಗಳಿಗೆ ಹಾಡಿ ರಂಜಿಸಿದ್ದಾರೆ.

ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಮುಂದಿನ ಗುರುವಾರದ ಸಂಚಿಕೆಯಲ್ಲಿ ಕೇಳೋಣ. ಇಂಟರ್ನ್ಯಾಷನಲ್ ಜಸ್ಟಿಸ್ ಡೇ, ವಿಶ್ವ ನ್ಯಾಯ ದಿನದ ಅಂಗವಾಗಿ ವಾದೇಂದ್ರ ಜೋಶಿ ಅವರೊಂದಿಗೆ ಸಂದರ್ಶನ. ಇದರೊಂದಿಗೆ ಕನ್ನಡ ಕಸ್ತೂರಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಲು ಪರಿಮಳ ಜೋಶಿಗೆ ಅಪ್ಪಣೆ ಕೊಡಿ. ಮತ್ತೆ ಗುರುವಾರ ಇದೇ ಮೀಟರ್ಗಳ ಮೇಲೆ ಇದೇ ಸಮಯಕ್ಕೆ ನಾವು ಕನ್ನಡ ಕಸ್ತೂರಿ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಇರುತ್ತೇವೆ. ನೀವು ಕೇಳಲು ಮರೆಯಬೇಡಿ. ನಮಸ್ಕಾರ.